ನನಗಿಸ್ಕೊಂಡಿದ್ದಕ್ಕ ಸದಾ ದಿವಸ ಬೀಜ ಮಂತ್ರ ಸರ್ವಕು ಜ್ಞಾನ ಜಹವರ ನಮಃ ಜಪ ಕುಂಡ ಮಂಜು ಜೋ ಜಪ ದುಸ್ಗ ದುಸ ಸಂಪಾವ ಜನಕೋಯ್.